0: ಅಪ್ಪೇ ಒಯ್ನಯ್ಯ ಪಾಡೆ ಸೊಟ್ಟಿ ವಾಸ್ಕೋ ಟಿ ಬಿ ಬೋಕರ ಹಿಡಿಯೋ ನಿಕೈ ಅವತಾರ ಮಾಸ ಹೌತ
1: ಕಥೈ ಬರಿ ಲೈಲೈ ಕ್ವಾಸ್ಕೋ ಟಿ ಬಿ ಬೋಗ್ನೋನಿ ಭಿತ್ತಿ ಆಫ್ನೆ ಟಿ ಬಿ ಬಿಗ್ಯೋ ಅನಿ ಬನೌನ ಜನ ಲಾಗಿ ಕೊಡಿ ಬನೌನೆ ಪುಕ್ಕಾ ಉಲಾಟ ಹೋಯ್ನ
0: ಪನೆ ಚಿಂತಾ ಗರ್ನ ಪರ್ಸ ತ ಸದರ ಮುಕಾಮ ಚರಿಕೋಟ್ ಬಾಟ ಚರಿ ಘ್ಯಾನ್ ಜಾನೆ ಬಾಟ ಮಾ ರೋಯ್ಕೋ ಆಮ್ರೈ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ ಲೈ ಜಾನ ತ್ಯಾ ತ ತಿಮ್ರೋ ಬಿಗ್ರೆ ಕೋಟ್ರಿ ಬಿ ಮಾತ್ರ ಹೋಯ್ನ ಕಿ ಮೊಬೈಲ್ ಘಡಿ ಸಬೈ ಪನೆ ಆಲ್ಸರ್ನಿ ಸಕ್ಕಿ ಗೋನಿ
1: ಏ ಓರೆ ತಿಸು ಭಯ ಮನಿ ತೀತೆ ತೀರ ಲಾಗಿ ಆಲ್ಸು ನಿ ಹೋಯ್ನ
2: ಅವ ಆಉನು ಹಾಮ್ರೆ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ 32 ಇಂಚ್ ದೇಖಿ ಮಾಥಿಕೊ ಎಲ್ಇಡಿ ಕಿಂದಾ ದಿಸ್ ಹೋಮ್ ಸ್ಥಿತಿ ಮಾ ಏಹಾ ಫ್ರೀಜ್ ಡಿ ಫ್ರೀಜ್ ಎಲ್ಇಡಿ ಎಲ್ಸಿಡಿ ಟಿವಿ ಮೊಬೈಲ್ ಸೌಂಡ್ ಸಿಸ್ಟಮ್ ಬಹುತ್ ಮೂಲ್ಯ ಪಾಉನು ಕಾ ಸಾಥಿ ಸಭಿ ಪ್ರಕಾರ ಕಾ ಟಿವಿ ಮೊಬೈಲ್ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಹರು ಮರ್ಮತ್ ಗರಿಂಛ ಇಸ್ಕಾ ಸಾಥಿ ವಿವಾಹ ಗೋಷ್ಠಿ ಸೆಮಿನಾರ್ ವ್ರತ ಬಂಧ ರ ಅನ್ಯ ಕಾರ್ಯಕ್ರಮ ಕಾ ಲಾಗಿ ಸೌಂಡ್ ಸಿಸ್ಟಮ್ ಭಾರಾಮಾ ಪನಿ ಪಾಇಂಛ ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಮರ್ಮತ್ ಗರ್ನೆ ಟ್ರೇನಿಂಗ್ ಕೋ ಪನಿ ಸುವಿಧಾ ಛ ಇಸ್ಮಾ ವಿಶೇಷ ಕರಿ ಪಾಂಚ ಜನಾ ಕು ಸಮೂಹ ಬನಾಯ ರ ಆಯಮಾ ಏಕ ಜನಾ ಲಾಗಿ ಛೂಟ್ ಕೋ ಪನಿ ವ್ಯವಸ್ಥಾ ಗರಿಯೇಕು ಛ
3: प्रोप्राइटर नरेन्द्र चौधरी चौधरी इलेक्ट्रोनिक्स चरीकोट चरीख्याङ थप जानकारी का लागि सम्पर्क नम्बर 9844391042 र 9844061814
4: यो हो हाम्रो रेडियो 103.4 मेगाहर्ज